0: ಸುಪ್ರಭಾತ ವೇಳ ಭಕ್ತಿಭಾವಂ.
1: ಕರ್ಷಕ ಜನ ಅವಳಿಗೆ ತಾರಕ ಮಂತ್ರಂ.
0: ಮಹಿಳಾ ಲೋಕಾನಿಗೆ ಪ್ರಿಯನೇಸ್ತಂ.
1: ಯುವಜನುಲ ಕೈ ಉತ್ತುಂಗ ತರಂಗಂ.
0: ಚಿನ್ನಾರುಲತೋ ಜೋಡಿ ಕಟ್ಟೆ ಬಾಲ ವಿನೋದಂ.
2: ಕೊಂತ ಕಾಲಂ ಕೊಂತ ಕಾಲಂ
1: ಸಂಗೀತಂತೋ ಸೆದ ತೀರ್ಚೇ ಸರಾಗಾಲ ಸಾರಂ.
0: ನಾಟಕ ರಂಗಾನ್ನಿ ಸಾಕಾರಂ ಚೇಸೇ ಶಬ್ದ ಚಿತ್ರಂ.
3: ಸೀತಾರಾಮುಲಕು ಕಲಿಪಿ ನಮಸ್ಕರಿಸ್ತೇ
1: ವೇಡುಕುಲನು ಯಥಾ ತದಂಗ ಅಂದಿಂಚೇ ಪ್ರತ್ಯಕ್ಷ ವ್ಯಾಖ್ಯಾನಂ.
3: ರಾಮುಡಿ ಜನ್ಮದಿನ ಅಯಿನಪ್ಪಟಿಕೇ ಕೂಡ
0: ವಿಶ್ವಸನೀಯತಕು ಅದ್ದಂ ಪಟ್ಟೇ ವಾರ್ತಾ ಪ್ರಸಾರಂ.
1: ಅನ್ನಿ ತಾನೈ
0: ಅನ್ನಿಂಟ ತಾನೈ ವೈವಿಧ್ಯಮೇನ ವಿಜ್ಞಾನ ವಿನೋದಾಂಶಾಲತೋ
1: ಪ್ರತಿ ಇಂಟ ಆಪ್ಯಾಯಂಗಾ ಪಲಕರಿಸ್ತೋನ್ನ
0: ಆಕಾಶವಾಣಿ.
1: ನಾಡು ನೇಡು ರೇಪು ಕೂಡ ಇದೇ ಪ್ರಜಾವಾಣಿ.
4: ఆకాశవాణి మార్కోపురం కేంద్రం దేశభక్తి గీతం వింటారు.